0: ಯಾರಿಗೆ ಹಕ್ಕಿಯನ್ನು ಕೊಡ್ತಾ ಇದ್ರು? ಹಕ್ಕಿ ಫುಡ್ ರೈಟು, ಒಂದು ಸಂವಿಧಾನದಲ್ಲಿ ಹಕ್ಕಿ ಕೊಡಬೇಕು ಅನ್ನೋದು ಒಂದು ಆದೇಶ ಇದೆ. ಅಲ್ಲೂ ಕೂಡ ವೆರಿಫಿಕೇಶನ್ ಅಂಡ್ ಡಿಲಿಷನ್ ಆಫ್ ಆಲ್ ಇನಿಜಿಬಲ್ ಪಿ ಡಿ ಎಸ್ ಬೆನಿಫಿಷರೀಸ್ ಬೇಸ್ಡ್ ಆನ್ ದಿ ಔಟ್ಕಮ್ ಆಫ್ ಸ್ಪೆಷಲ್ ಇನ್ಸೆಂಟಿವ್ ಡಿವಿಜನ್ ಅಂತೇಳಿ ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಆದೇಶ ಕೊಟ್ಟಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲೂ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವೇನಾದ್ರೂ ಮುಂದಕ್ಕೆ ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ ಸ್ಕೀಮ್ ಬರ್ತಾ ಇದೆ ನಿಮಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ.
1: ಎಸ್ ಸರ್, ಅಭಿ ಶುರುವಾಯ್ ಕಲಸ ಶುರುವಾರಾಯ್ ಏಕ ಮಹಿನಾ ತೋ ಟೈಮ್ ಆಯ್ ನಯಾ ಫಾರ್ಮ್ ಬರ್ಕೆ ದೇನೆಕ್ಕೆ ಲಿಯೆ ಸೊ ದೇ ದೇಂಗೆ ಸಭಿ ಕಿತ್ನಾ ಮುಕ್ತತಾ ಹೈ ಅಭಿ ಆಯಾ ವೋ ಕಾನ್ಸ್ಟಿಟ್ಯೂಎನ್ಸಿ ಪೆ ವೋ ದೋನೋಕ್ಕೆ ದೇನೆಕ್ಕೆ ಬಾದ ಕಿತ್ನಾ ಎಕ್ಸೆಪ್ಟ್ ಕರೆಂಗೆ ಕಿತ್ನಾ ರಿಜೆಕ್ಟ್ ಕರೆಂಗೆ ಉಸ್ಕೆ ಊಪರ್ ಡಿಪೆಂಡ್ ಹೋತಾ ಹೈ ಅಭಿ ಏಕ ಮಹಿನೆ ಕೆ ಬಾದ ಹಿ ಹಮ್ ಕುಛ್ ಕಹಿ ಪಾಯೆಂಗೆ ಸಹಿ ಹೈ ಗಲತ್ ಹೈ ಕುಛ್ ಗಡಬಡ ಹೈ ತೋ ಅಭಿ ವೇಟ್ ಕರ್ನಾ ಪಡೆಗಾ.
2: ಎಸ್ ಐ ಆರ್ ಅಂದ್ರೆ ಕಾಂಗ್ರೆಸ್ ನಡು ಕುಟ್ಟದ. ಎಸ್ ಐ ಆರ್ ಅದು ನಮ್ಮ ಎಲೆಕ್ಷನ್ ಕಮಿಷನ್ ಮಾಡೋ ನಿರಂತರ ಕೆಲಸ ಅದು. ಎಸ್ ಐ ಆರ್ ಕರ್ನಾಟಕದಲ್ಲಿ 2022 ಇಸ್ವಿಯಲ್ಲಿ ಆಗಿತ್ತು, ಈಗ ಎಸ್ ಐ ಆರ್ ಶುರು ಆಗಿದೆ. ಇಲ್ಲಿ ಬಹಳಷ್ಟು ಬೋಗಸ್ ವೋಟ್ಗಳು ನಮ್ಮ ಗುಲ್ಬರ್ಗಾದಲ್ಲಿ ಬೀದರ್ದಲ್ಲಿ ಮಿನಿಮಮ್ 15-20% ಡೂಪ್ಲಿಕೇಟ್ ವೋಟ್ ಅವ, ಸತ್ತೋರು ವೋಟ್ ಅವ, ಬ್ಯಾರೆ ಬ್ಯಾರೆ ಸ್ಟೇಟ್ ಇದ್ರ ವೋಟ್ ಅವ.
3: ಇನ್ ಕರ್ನಾಟಕ ದ ಪ್ರಾಸೆಸ್ ಆಫ್ ಎನ್ಯುಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಟು ದ ಹೌಸಸ್, ಅದರ ಹೌಸ್ ಟು ಹೌಸ್ ವಿಸಿಟ್ ಬೈ ದಿ ಬಿ ಎಲ್ ಓ ಸ್ಟಾರ್ಟ್ಸ್ ಫ್ರಮ್ 30th June to 29th July. ಸೊ ವಿ ಹ್ಯಾವ್ ಆಲ್ರೆಡಿ ಪ್ರಿಂಟೆಡ್ 2 sets ಆಫ್ ಎನ್ಯುಮರೇಷನ್ ಫಾರ್ಮ್ಸ್ ಫಾರ್ ಮೋರ್ ದೆನ್ 5.54 crore ವೋಟರ್ಸ್ ಅಂಡ್ ದ ಫಾರ್ಮ್ಸ್ ಹ್ಯಾವ್ ರೀಚ್ಡ್ ಆಲ್ ದಿ ಬಿ ಎಲ್ ಓಸ್ ಆಲ್ಸೋ. ಮಾರ್ನಿಂಗ್ ದ ಬಿ ಎಲ್ ಓಸ್ ವಿಲ್ ಸ್ಟಾರ್ಟ್ ವಿಸಿಟಿಂಗ್ ದಿ ಹೌಸಸ್ ಆಫ್ ದಿ ವೋಟರ್ಸ್ ಅಂಡ್ ವಿಲ್ ಡಿಸ್ಟ್ರಿಬ್ಯೂಟ್ ದ ಫಾರ್ಮ್. ಸೊ ಐ ರಿಕ್ವೆಸ್ಟ್ ದ ವೋಟರ್ಸ್ ಕೈಂಡ್ಲಿ ರಿಸೀವ್ ದ ಫಾರ್ಮ್, ಫಿಲ್ ದಿ ಫಾರ್ಮ್, ಸೈನ್ ದಿ ಫಾರ್ಮ್ ಅಂಡ್ ಹ್ಯಾಂಡ್ ಇಟ್ ಓವರ್ ಬ್ಯಾಕ್ ಟು ಬಿ ಎಲ್ ಓ.
4: Staying with Karnataka, caught on camera disturbing late night ordeal involving Kannada actor and Big Boss fame Divya Suresh. The actor has alleged that she and her cousin were harassed by an unidentified man on a Bengaluru street around 11:30 Sunday night. According to Divya, the man followed them as they walked to their car and allegedly made obscene gestures even after the two locked themselves inside the vehicle. She claims the man continued his disturbing behavior. Chilling moments captured on video show Divya recording the incident while her cousin urges her to call the police and stay inside the car. Sharing the video online, Divya has raised fresh concerns over women's safety in Bengaluru as the footage continues to spark outrage on social media. Let's take a look at what exactly happened.
5: Making a video, bro. Sir, follow ಮಾಡ್ಕೊಂಡು ಬಂದ ನಾವು ಕಾರ್ ಎತ್ತಿದ ತಕ್ಷಣ ಫಾಲೋ ಮಾಡ್ಕೊಂಡ್ ಬಂದ ಕಾರ್ ತಕ್ಷಣ ಕಾಲ್ ಹತ್ತಿತ ಅದಕ್ಕೆ
6: ರಿವರ್ಸ್ ಏನ್ ಹೋಗ್ಬೇಡ ದಿವ್ಯಾ ಇರು.
4: Moving on to Tamil Nadu now, amid intensifying political realignments in the state, the ruling TVK has invited several parties for a meeting with Chief Minister Joseph Vijay on July 1, including the VCK, MDMK and the Indian Union Muslim League. As per party sources, the meeting has been convened to thank alliance partners for extending support to TVK and to discuss the roadmap for closer coordination in the run-up to the next phase of political activity in the state. TVK has also extended an invitation to MDMK Chief Vaiko, who is expected to attend the meeting. Meanwhile, VCK is likely to announce exit from DMK Alliance and will attend TVK Allies meet. Meanwhile, VCK Chief Tol has reacted to the recent resignations of AIADMK MLA, saying that such sudden resignations are not good for democracy. We have reactions lined up. Take a look.
7: Tamil Nadu arasilukku ஆரோக்கியமானதல்ல. என்ன பின்னணியில் அவர்கள் இதை செய்கிறார்கள் என்பது தெரியாது.